ಭಾರತೀಯ ಸಂಸ್ಕೃತಿಯ ಕೇಳ ಕಿಯನ್ನೇ ಶ್ರೀಲಂಕಿಕ ಅಪಟ ನುಪುರುದು ದೆಯಕ್ ನೆವಿ ಏ ಬಹುಮು ಹುಡು ಪುರುದು ದೆಯಕ್ ಏ ಅತ್ತರಿನ್ ಭಾರತೀಯ ಸಂಗೀತಯ ಕೇಳ ಕಿಯನ್ನೇ ಅಪೇ ಸವನ್ಪತ್ ಅತ್ತರಟ ಬಹೋ ಸಮೀಪ ದೆಯಕ್ ಇತಿನ್ ಮೇ ಅವಸ್ಥಾವೇದಿ ಅಪೇ ಒಬ್ಬಟ ಸಮೀಪ ಕರಾನಟ ತೋರಗತ್ತ ಅಪೂರು ಹಿಂದಿ ಗೀತ್ಯಕ್ ಏ ಒಬೆ ಸವನಟ ವಿಂದನೆಯಕ್

0: ಅಂತರ ದೇಲೆ ಬಾಸೆಲ್ ಜೀವಿತಯ ತಮೈ ಮಗೆ ಹೊಂದ ಕಾಲೆ ಬಾಸೆಲ್ ಜೀವಿತಯ ತಮೈ ಮಗೆ ಹೊಂದ
1: ಕಾಲೆ ರಸವಿಂದನೆ ಸಂದಹ ಸುಭಾವತಿ ಗೀ ಶ್ರವಣೇ ಕರಮ ತುಲಿಂ ಮೆನ್ನ ಸುಮಿಯುರು ಗೀತಯಾಕ್.